0: ಚತುರ ಗೋಡ ಚತುರ
1: ದೋಸ್ತೋ ಆಜ ಕಾ ದಿನ ಜೊ ಹೈ ವೋ ಮುಸ್ಕುರಾನೆ ಖಿಲ್ಖಿಲಾನೆ ಹಸನೆ ಕಾ ಹೈ ತೋ ಮುಸ್ಕುರಾಟೆ ಮುಫ್ತ ಹೈ ಇಸ್ಲಿಯೆ ಜಿತ್ನಾ ಹೋ ಸಕೆ ಉತ್ನಾ ಬಾಂಟಿಯೆ ಔರ್ ಇಸಿ ಮುಸ್ಕುರಾಟ್ ಕೆ ಸಾಥ್ ಆಪ್ ಯೂ ಹಿ ಬನೆ ರಹೇ ಹಮಾರೆ ಸಾಥ್ ಔರ್ ಸುನ್ತೆ ರಹೇ ಹಮಾರಾ ಯೇ ಖಾಸ್ ಪ್ರೋಗ್ರಾಮ್ ಆಪ್ಕಿ ಅಪ್ನೆ ಪಸಂದ್ ಕಾ ಜೀ ಹಾಂ ಆಪ್ಕಿ ಅಪ್ನೆ ಪಸಂದ್ ಜಿಸ್ಮೇ ಹಮ್ ಲೇಕರ್ ಆತೆ ಹೈ ಬಹುತ್ ಹೀ ಖೂಬ್ಸೂರತ್ ನಗ್ಮೆ ಔರ್ ಜೋ ಅಗ್ಲಾ ಗೀತ್ ಹೈ ಯೇ ಭೀ ಬಹುತ್ ಹೀ ಖೂಬ್ಸೂರತ್ ಹೈ